ಕೂಡಲೆ ಚಿವು ಚಿವಿನಾರೆ ಅಲ್ಲಿ ಮಜ ಶೂನ್ಯ ಲಲು ನಕುನಾಲೆ ಇಲ್ಲಿ ಬಿಲ್ಲಿನಾರ್ಯ ಪಿಲ್ಲಾನಿ ಕೂಲ ಚಿವು ಚಿವಿನಾರ.